ಯಮಗ್ರಣಿ ಜೈ ಯಮಗ್ರಣಿಯನಿ ಪಟಕೋಟಿ ಪೊಗಟು ಸಂವರ್ತನು. ಅಟ್ಟಿನನು ಗೂರ್ಚಿ ರವ್ವಂತ ಅದರ ಕುಂಡ ಮಂಚಿ ಮರ್ಯಾದಲೆವ್ವಿ ಪಾಟಿನ್ಸಕುಂಡ ಯಮುಡು ರಾನಪ್ಪುಡಿ ಸಭ ಆಪಕುಂಡ ಚೇಯುದುರೆ ಮೀರೆ ಯವರು ನೀ.